ಪ್ರಾತಃಕಾಲೀನ ಭಕ್ತಿ ಸಂಗೀತ ಕಾರ್ಯಕ್ರಮ ಅರ್ಚನಾನಿ ಪ್ರಥಮ ಪ್ರಸ್ತುತಿ ಬ್ರಹ್ಮಾನಂದಿಯ ರಚನಾ ಸಾಂಬರ್ಶು ಭೂಷಣ ಮೆಹತಾನ ಸ್ವರ್ಮಾ.